0: ಕೃಷಿ ವಿಕಾಸ ಬ್ಯಾಂಕ್ ಲಿಮಿಟೆಡ್
1: ಮಾಟು ಪರೀಕ್ಷಣ ಸಂಬಂಧಿ ಮಾಡಿ ನಗರ ಪಾಲಿಕಾ ಕೃಷಿ ಶಾಖಾಕ್ಕೂ ಜರುರಿ ಸೂಚನಾ. ಮಾಡಿ ನಗರ ಪಾಲಿಕಾ ನಗರ ಕಾರ್ಯಪಾಲಿಕಾ ಕಾರ್ಯಾಲಯಕ್ಕೂ ಚಾಲು ಆರ್ಥಿಕ ವರ್ಷಕ್ಕೂ ವಾರ್ಷಿಕ ಸ್ವೀಕೃತ ಕಾರ್ಯಕ್ರಮ ಅನುಸಾರ ಕೃಷಿ ಲ್ಯಾಬ್ ಸಂಚಾಲನ ಕಾರ್ಯಕ್ರಮ ಅಂತರ್ಗತ ಕೃಷಿ ಶಾಖಾಬಾಟ ವರ್ಷಭರಿ ನೇ ನಿಶುಲ್ಕ ಮಾಟು ಪರೀಕ್ಷಣ ಹುನೆ ಭಯಕೊಲೆ ಇಚ್ಛುಕ ಕೃಷಕರುಲೆ ಮಾಟು ಪರೀಕ್ಷಣ ಲಾಗಿ ಕೃಷಿ ಶಾಖಾ ವಾ ಮಾಥಾತ್ಕಾ ಕೃಷಿ ಸೇವಾ ಕೇಂದ್ರ ಹರು ಮಾಡಿಯೆ ಗರ್ದಿರ ಮಾಡಿ ನೀವು ಕೃಷ್ಣನಗರ ಮಾ ಆಫ್ನೋ ಮಾಟು ನಮೂನಾ ಸಾಥೆ ಕೃಷಕ ನಾಮ ಠೇಗಾನಾ ನಮೂನಾ ಲಿಯೋ ಮಿತಿ ನಮೂನಾ ಲಿಯೋ ಕ್ಷೇತ್ರಫಲ ಮೊಬೈಲ್ ನಂಬರ್ ಪಹಿಲಾ ಲಗಾಯಕು ಬಾಲಿ ಸಿಂಚಾಯಿಕ ಸುವಿಧಾ ಅಬ ಲಗಾಉನ ಚಾಹೆಕು ಬಾಲಿ ರ ಅನ್ಯ ವಿವರಣ ಭರಿ माटो परीक्षण का लागि पेश गर्नु हुन अनुरोध गरिन्छ. सुरेश सिमखडा कृषि शाखा प्रमुख माडी नगरपालिका.
2: न पक्ष छ न विपक्ष छ सधै निष्पक्ष
3: सुदेश एफएम 93.2 MHz
4: इस समय सूचक का साथ
5: दक्षिण कोरिया में पढ़ाई रोजगारी को उत्कृष्ट परामर्श केन्द्र गोल्डन इमिनेंट इंटरनेशनल प्राली भरतपुर चितौन सीएमसी हॉस्पिटल को ठीक अगाड़ी संपर्क 0556 5369 53 98 5577 0161 र 98 5577 0153.
6: 24 घंटा इमरजेंसी सेवा विशेषज्ञ चिकित्सक मेडिकल चेकअप डायग्नोसिस लैब र सभी रोग व्याधि को उत्कृष्ट उपचार सेवा रहेको पुष्पांजलि हॉस्पिटल प्राली बाल मंदिर रोड भरतपुर 10 चितवन. फोन 0556 4394 443 5780 98 5576 4740.
7: It's 6 o'clock. अहिले 6 बजेको छ.